0: ಕಲವು ಭಕ್ತಿಯ ಗರೀಯಸ. ಪ್ರೇಮಸ್ವರೂಪನ ವಿದ್ಯಾರ್ಥುಲಾರ,
1: ಎಂಬಾಡಿಮೆಂಟ್ಸ್ ಆಫ್ ಲವ್ ಸ್ಟೂಡೆಂಟ್ಸ್,
0: ವಿದ್ಯಾರ್ಥಿನಿಯುಳಾರ,
1: ಬಾಯ್ಸ್ ಅಂಡ್ ಗರ್ಲ್ಸ್,
0: ಮನು ಯೊಕ್ಕ ಪ್ರಬೋಧನು ಮಾನಸಕಮುಕು ಎಂತನೋ ಹಾಯನಿಸ್ತುಂದು.
1: ದ ಟೀಚಿಂಗ್ಸ್ ಆಫ್ ಮನು ಮೇಕ್ಸ್ ಯುವರ್ ಮೈಂಡ್ ವೆರಿ ಹ್ಯಾಪಿ.
0: ಕೃತಯುಗ ಧ್ಯಾನಮನು, ತ್ರೇತಾಯುಗ ಯಜ್ಞಮು,